ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಯ ಜಯ ಮೂಷಿಕ ಗಮನ ವಿಜಯ ವಿಠಲದಾಸರ ರಚನೆ ದನಿಯಾಗಿದ್ದಾರೆ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಚೇತನ ಆಚಾರ್ಯ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿ ಲಿಸ್ನರ್ಸ್, ಎ ದ ಬಿಗಿನಿಂಗ್ ಲೆಟ್ ಇಸ್ ಲಿಸನ್ ಟು ಕೆಆರ್ ರಾಘವೇಂದ್ರ ಆಚಾರ್ಯ ಅಂಡ್ ಚೇತನ ಆಚಾರ್ಯ ಜಯ ಜಯ ಮೂಷಿಕ ಗಮನ ರಿಟನ್ ಬೈ ವಿಜಯ ವಿಠಲದಾಸ.

ಮರೆಯಲಾರಿ ನಮ್ಮರಂಗನ ಕೈವಾರ ನಾರಾಯಣಪ್ಪನವರ ಈ ರಚನೆಗೆ ದನಿಯಾಗಿದ್ದಾರೆ ಎಸ್ ಶಂಕರ್. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕೈವಾರ ನಾರಾಯಣಪ್ಪ, ಮರೆಯಲಾರಿ ನಮ್ಮರಂಗನ.

ಬೃಂದಾ ಎನ್ ರಾವ್ ಅವರ ದನಿಯಲ್ಲಿ ಈಗ ವ್ಯಾಸರಾಯರ ರಚನೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಬೃಂದಾ ಎನ್ ರಾವ್ ನೌ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ.

ಪಾಹಿ ಪರ್ವತನಂದಿನಿ, ಹಾಡಿದರೆ ಎಚ್ ಕೆ ನಾರಾಯಣ, ರಚನೆ ಸ್ವಾತಿ ತಿರುನಾಳ್. ಎಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಪಾಹಿ ಪರ್ವತನಂದಿನಿ, ರಿಟನ್ ಬೈ ಸ್ವಾತಿ ತಿರುನಾಳ್.

ಆರ್ಎನ್ ತ್ಯಾಗರಾಜನ್ ಅವರ ದನಿಯಲ್ಲಿ ಕೇಳಿ ಗುರು ಸಾರ್ವಭೌಮ ನೀನೇ ಗತಿ ಎಂದು, ರಚನೆ ಕಮಲೇಶ ವಿಠಲ. ಗುರು ಸಾರ್ವಭೌಮ ನೀನೇ ಗತಿ ಎಂದು, ರಿಟನ್ ಬೈ ಕಮಲೇಶ ವಿಠಲ, ಸಂಗ್ ಬೈ ಆರ್ಎನ್ ತ್ಯಾಗರಾಜನ್.

ಸಕಲವೆನಗೆ ನೀನೇ ಶ್ರೀಹರಿಯೇ. ಮಹಿಪತಿದಾಸರ ರಚನೆ, ಧನಿಯಾಗಿದ್ದಾರೆ ಬಿಆರ್ ಗೀತಾ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಮಹಿಪತಿದಾಸ ಸಂಗ್ ಬೈ ಬಿಆರ್ ಗೀತಾ. ಸಕಲವೆನಗೆ ನೀನೇ ಶ್ರೀಹರಿಯೇ.

ಎಸ್ ಶಂಕರ್ ಅವರ ದನಿಯಲ್ಲಿ ಈಗ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಪಿಬರಿ ರಾಮರಸಂ. ಪಿಬರಿ ರಾಮರಸಂ ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ, ಸಂಗ್ ಬೈ ಎಸ್ ಶಂಕರ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashwani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸೀತಾಲಕ್ಷ್ಮಿ ವೆಂಕಟೇಶನ್. ಭಾಗವಹಿಸುವ ವಿದ್ಯಾರ್ಥಿನಿ ಚಿತ್ರಾ ಶ್ರೀಕೃಷ್ಣ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಅಮ್ಮ. ಈಗ ಎಲ್ಲ ಚೆನ್ನಾಗಿ ಪಾಠ ಮಾಡಿದ್ಯಾ? ಶರಣ ಚೆನ್ನಾಗಿ ಬಂದಿದ್ಯಾ?
1: ಹಾಂ ಸರಿ.

0: ನಮಸ್ಕಾರ ಗುರುಗಳೇ.
1: ನಾಳೆ ಇದನ್ನು ಯಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಬರಬೇಕು. ಕೀರ್ತನೆ ಚೆನ್ನಾಗಿ ಪಕ್ಕ ಮಾಡ್ಕೊಂಡು ಬಂದ್ಬಿಡು.
0: ಸರಿ ಮೇಡಮ್.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಹೇಳಿಕೊಟ್ಟವರು ಸೀತಾಲಕ್ಷ್ಮಿ ವೆಂಕಟೇಶನ್, ಭಾಗವಹಿಸಿದ ವಿದ್ಯಾರ್ಥಿನಿ ಚಿತ್ರಾ ಶ್ರೀಕೃಷ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
5: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ವಿಲಂಬಿತ್ ಅಂಡ್ ದ್ರುತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯಲಿನ್ ವಾದನ ಕೇಳುವಿರಿ. ರಾಗ್ ಯಮನಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ರಾಗ್ ಯಮನಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಜಿ ಜೋಗ್ ಅವರಿಂದ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿ ಯಕ್ಷ ಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷ ಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎ ವಿ ವಿನೋದ್ ಕುಮಾರ್.

ಯಕ್ಷಗಾನ ವಾಲ್ಮೀಕಿ ಎಂದೇ ಪ್ರಸಿದ್ಧನಾದ ಪಾರ್ಥಿಸುಬ್ಬನೆಂಬ ಕವಿಯು ಪಟ್ಟಾಭಿಷೇಕವೆಂಬ ಪ್ರಸಂಗದಲ್ಲಿ ಬತ್ತೀಸಾಕೃತಿ ರಾಗತಾಳ ವಿಧದಿಂ ರಾಮಾಯಣಂ ಪೇಳುವುದ ಎಂದು ಹೇಳಿದ್ದಾನೆ. ಅವನು ಹೇಳಿದ ಈ ಬತ್ತೀಸಾಕೃತಿ ರಾಗತಾಳ ವಿಧಾನ ಎಂಬುದು ಕರ್ನಾಟಕ ಸಂಗೀತದ ಪೂರ್ವ ಸಂಪ್ರದಾಯದಲ್ಲಿ ಪ್ರಸಿದ್ಧವಾದುದು ಎಂಬುದು ವಿದ್ವಾಂಸರ ಮತ. ಪುರಾತನ ಸಂಗೀತ ಶಾಸ್ತ್ರಗ್ರಂಥಗಳಲ್ಲಿ ಉಲ್ಲೇಖಗೊಂಡ ದ್ವಾತ್ರಿಂಶದ್ರಾಗ ಸಮ್ಮಿಶ್ರಂ ದ್ವಾತ್ರಿಂಶತ್ ತಾಲ ಲಾಲಿತಂ ಎಂಬ ಮಾತನ್ನು ದಿವಂಗತ ಕುಕ್ಕಿಲ ಕೃಷ್ಣಭಟ್ಟರು ಉದಾಹರಿಸಿ ಆ ಪದ್ಧತಿಯು ವೆಂಕಟಮಖಿಯ 72 ಮೇಳಕರ್ತ ರಾಗ ಪದ್ಧತಿ ಉಂಟಾಗುವ ಕಾಲಕ್ಕೆ ಕ್ಷೀಣವಾಗಿರಬೇಕೆಂದು ತರ್ಕಿಸಿದ್ದಾರೆ. ಪಾರ್ಥಿಸುಬ್ಬ ಕವಿಯ ರಾಮಾಯಣ ಪ್ರಸಂಗಗಳ ಓಲೆ ಪ್ರತಿಗಳಲ್ಲಿ ನಾಟಿ, ಭೈರವಿ, ಘಂಟಾರವ, ಕಾಂಭೋಜಿ, ಶಂಕರಾಭರಣ, ತೋಡಿ, ಎರುಕಲ ಕಾಂಭೋಜಿ, ನಾದನಾಮಕ್ರಿಯೆ, ಕಲ್ಯಾಣಿ, ಪಂತುವರಾಳಿ, ಗೌಳಿಪಂತು, ಕಾಪಿ, ವರಾಳಿ, ಪುನ್ನಾಗವರಾಳಿ, ಕೇದಾರ

ಕುಮಾರಗೌಳ, ರೇಗುಪ್ತಿ, ಮೋಹನ, ಆಂದೋಳಿ, ನವರೋಜು, ಗೌಳಮಲಹರಿ, ಸಾವೇರಿ, ಕುರಂಜಿ, ಆನಂದಭೈರವಿ, ನೀಲಾಂಬರಿ, ಮಾರವಿ, ಆಹೇರಿ, ಮಧ್ಯಮಾವತಿ, ವೃಂದಾವನ ಸಾರಂಗ, ದ್ವಿಜಾವಂತಿ, ಫರಜು, ಬೇಗಡೆ ಮತ್ತು ಸೌರಾಷ್ಟ್ರಗಳೆಂಬ 32 ರಾಗಗಳನ್ನು ದಿವಂಗತ ಕುಕ್ಕಿಲ ಕೃಷ್ಣಭಟ್ಟರು ಸಂಶೋಧಿಸಿದ್ದಾರೆ. ಈ ರಾಗಗಳು ವೆಂಕಟಮಖಿಯ ಕಾಲಕ್ಕಿಂತ ಹಿಂದಿನ ಪಂಡರೀಕ ವಿಠಲ, ರಾಮಾಮಾತ್ಯ, ದಾಮೋದರ ಪಂಡಿತ ಮುಂತಾದವರ ಸಂಗೀತ ಗ್ರಂಥಗಳಲ್ಲಿ ಕಂಡುಬರುವ ಪೂರ್ವಪ್ರಸಿದ್ಧ ಮೇಳರಾಗ ಮತ್ತು ಅವುಗಳ ಜನ್ಯ ವರ್ಗಗಳಲ್ಲಿ ಸೇರಿದವುಗಳು. ಈ ಸಂಚಿಕೆಯಲ್ಲಿ ಕೆಲವು ರಾಗಗಳು ಸಂಗೀತದಲ್ಲಿ ಮತ್ತು ಯಕ್ಷಗಾನದಲ್ಲಿ ಹೇಗೆ ಮೂಡಿಬರುತ್ತವೆ ಎಂಬುದನ್ನು ಕೇಳೋಣ. ಮೊದಲಿಗೆ ಕಾಪಿ ರಾಗ. ಇದು 22ನೇ ಕರಹರಪ್ರಿಯ ಮೇಳಜನ್ಯ ರಾಗ. ಇದರಲ್ಲಿ ಹಲವಾರು ಪ್ರಭೇದಗಳಿವೆ. ದೇಶೀಯ ಕಾಪಿ ಯಕ್ಷಗಾನದಲ್ಲಿ ಹೆಚ್ಚು ಪ್ರಚಲಿತ. ಶೃಂಗಾರ, ಹಾಸ್ಯ, ವಿನೋದಗಳಿಗೆ ಒಪ್ಪುವ ಈ ರಾಗವು ಸಂಧ್ಯಾಕಾಲಕ್ಕೆ ಪ್ರಶಸ್ತವಾದುದು. 19ನೆಯ ಶತಮಾನದ ಹೊತ್ತಿಗೆ ಇದು ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದಿತು ಎಂಬ ಊಹೆ.

0: ಯಕ್ಷಗಾನದಲ್ಲಿ ಕಾಪಿ ರಾಗವು ಬಹು ಪ್ರಸಿದ್ಧವಾದುದು. ವಿಷ್ಣು ಆರಂಬಳ್ಳಿ ಎಂಬ ಕವಿಯ ವಿರಾಟ ಪರ್ವ ಪ್ರಸಂಗದಲ್ಲಿ ಕೀಚಕನು ಸೈರಂಧ್ರಿಯನ್ನು ಕಂಡು ವರ್ಣಿಸುವ ಭಾಗವು ಕಾಪಿ ರಾಗದಲ್ಲಿದೆ. ಅದನ್ನು ಯಕ್ಷಗಾನದಲ್ಲಿ ಕೇಳೋಣ.
1: ಈ ವೇಳೆ

ಇದು 28ನೇ ಹರಿಕಾಂಭೋಜಿ ಮೇಳಜನ್ಯ ರಾಗ. ಔಡವ ಸಂಪೂರ್ಣ ಉಪಾಂಗ ರಾಗವೆನಿಸಿರುವ ಇದು ಗಮಕವಿರುವ ತ್ರಿಸ್ಥಾಯಿ ರಾಗ. ವರ್ಣನೆ, ನೃತ್ಯ ಮುಂತಾದ ಸಂದರ್ಭಗಳಿಗೆ ಒಪ್ಪುವ ರಕ್ತಿ ರಾಗವಿದು. ಭಕ್ತಿ, ಶೃಂಗಾರ, ಕರುಣಗಳಲ್ಲಿ ಇದು ಹೆಚ್ಚು ಸಹಕಾರಿ.

0: ಈಗ ತೆಂಕುತಿಟ್ಟಿನಲ್ಲಿ ಇದೇ ಕೇದಾರಗೌಡದ ಸಂಚಾರ ಬೇರೆ ರೀತಿಯ ಚೆಲುವನ್ನು ಅನಾವರಣಗೊಳಿಸುತ್ತದೆ. ಅದನ್ನು ಈಗ ಕೇಳೋಣ.
1: ತರಣಿ

ಇನ್ನು ಮುಂದೆ ತೋಡಿ ರಾಗದ ಸಂಚಾರವನ್ನು ಕೇಳೋಣ. ಇದು ಎಂಟನೆಯ ಮೇಳಕರ್ತ ರಾಗ. ಕಟಪಯಾದಿ ಸೂತ್ರ ಪ್ರಕಾರ ಇದಕ್ಕೆ ಹನುಮತೋಡಿ ಎಂದು ಕರೆಯುತ್ತಾರೆ. ಅನೇಕ ಜನ್ಯರಾಗಗಳು ಇದರಿಂದ ಹುಟ್ಟಿವೆ. ಪೂರ್ವಾಂಗ ಮತ್ತು ಉತ್ತರಾಂಗಗಳಲ್ಲಿ ಸಮಾನಾಂತರ ಸ್ವರಗಳನ್ನು ಹೊಂದಿರುವ ಸಂಪೂರ್ಣ ರಾಗವಿರುವ ತೋಡಿಯು ಕರುಣ, ಭಕ್ತಿ, ವಿಪ್ರಲಂಭಗಳಿಗೆ ಪೂರಕವಾಗಿದೆ. ಈ ರಾಗವು ಕರ್ನಾಟಕೀ ಸಂಗೀತದಲ್ಲಿ ಹೀಗೆ ಸಂಚರಿಸುತ್ತದೆ.

ಯಕ್ಷಗಾನದಲ್ಲಿ ತೋಡಿ ರಾಗಕ್ಕೆ ತಾರಸ್ಥಾಯಿಯಲ್ಲಿ ಗಾಂಧಾರ ಮತ್ತು ಮಧ್ಯಮಗಳಲ್ಲಿ ದೀರ್ಘ ಕಂಪಿತ ಸ್ವರಗಳಿರುವುದು ಗಮನಾರ್ಹ. ಸರಳ ಸ್ವರಗಳ ಸಂಚಾರದಲ್ಲಿ ಈ ರಾಗವು ವಿಳಂಬಿತ ಲಯದಲ್ಲಿ ಕಂಡುಬರುತ್ತದೆ. ಬಡಗುತಿಟ್ಟಿನಲ್ಲಿ ತೋಡಿ ರಾಗಕ್ಕೆ ಸುಭದ್ರಾ ಕಲ್ಯಾಣ ಪ್ರಸಂಗದ ಈ ಹಾಡುಗಳನ್ನು ಉದಾಹರಣೆಯಾಗಿ ಕೇಳಬಹುದು.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 MHz. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಸಹಕಾರ ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ. ಮೊದಲಿಗೆ ತ್ಯಾಗರಾಜರ ರಚನೆ ಬೇಗಡೆ ರಾಗ ಆದಿತಾಳದಲ್ಲಿದೆ, ಭಕ್ತುನಿ ಚರಿತ್ರಮು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program, we bring you vocal rendition by Aishwarya Srinivas. She is accompanied on the violin by Vidwan Mysuru Ardayakar, on the mridangam H.S. Krishnamurthy. To begin with, Bhaktuni Charitramu, written by Tyagaraja, set to Begadiraga, Adithala.

ನೀ ಭಕ್ತಿ ಭಾಗ್ಯ ತ್ಯಾಗರಾಜನ ಮತ್ತೊಂದು ರಚನೆ, ಜಯ ಮನೋಹರಿ ರಾಗ ರೂಪಕ ತಾಳ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಜಯ ಮನೋಹರಿ ರಾಗ ರೂಪಕ ತಾಳ ನೀ ಭಕ್ತಿ ಭಾಗ್ಯ.

ಇನ್ನೀಗ ಪುರಂದರದಾಸರ ದೇವರ ನಾಮ ಝಂಜೋಟಿ ರಾಗ ಆದಿತಾಳದಲ್ಲಿದೆ. ಕಲಿಯುಗದಲ್ಲಿ ಹರಿನಾಮವನೆನೆದರೆ, ಕಲಿಯುಗದಲ್ಲಿ ಹರಿನಾಮವನೆನೆದರೆ. ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ, ಸೆಟ್ಟು ಝಂಜೋಟಿ ರಾಗ ಆದಿತಾಳ.

ಇದುವರೆಗೂ ಐಶ್ವರ್ಯ ಶ್ರೀನಿವಾಸ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಚ್ ಎಸ್ ಕೃಷ್ಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಐಶ್ವರ್ಯ ಶ್ರೀನಿವಾಸ್. ಶಿ ವಾಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಎಚ್ ಎಸ್ ಕೃಷ್ಣಮೂರ್ತಿ. This program is a contribution of Akashvani Bengaluru, anytime Indian music.

ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳಲಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಮೊದಲು ಕೇಳೋಣ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಮಾಲ್ಕೌನ್ಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಈಗ ರಾಗ್ ಆಹಿರ್ ಭೈರವ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಆಹಿರ್ ಭೈರವ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನದಲ್ಲಿ ಈಗ ಕೇಳೋಣ ರಾಗ್ ಭೀಮ್ಪಲಾಸ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಲಿಸ್ನ್ ಟು ರಾಗ್ ಭೀಮ್ಪಲಾಸ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನ ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಹ್ಯಾಡ್ ಬೀನ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಪ್ರೊವೈಡೆಡ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯಲ್ಲಿ ಮೊದಲಿಗೆ ಗೌಳಿಪಂತೂರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆ ತರುಣಂ ಈಡಮ್ಮ.

ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿರುವಿರಿ. ಈವರೆಗೂ ಕೇಳಿದ್ದು ಗೌಳಿ ಪಂತೂರಾಗ ಆದಿತಾಳದಲ್ಲಿರುವ ಶ್ಯಾಮಶಾಸ್ತ್ರಿಗಳ ರಚನೆಯನ್ನು. ಈಗ ಕೇಳೋಣ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು, ಕಮಲಾಂಬನ, ಕಾನ್ನಡ ರಾಗ ಆದಿತಾಳ.

ಕಮಲಾಂಬನ ಕನ್ನಡ ರಾಗ ಆದಿತಾಳದಲ್ಲಿ ಗರ್ಭಪುರಿ ವಾಸರ್ ಅವರ ಒಂದು ರಚನೆಯನ್ನು ಕೇಳಿದಿರಿ. ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ. ಇದನ್ನು ಮುಂದುವರೆಸುತ್ತಾ ಈಗ ಕೇಳೋಣ ನೀವಾಡನೆ ಗಾನ. ತ್ಯಾಗರಾಜರ ಈ ಕೃತಿ ಸಾರಂಗರಾಗ ಖಂಡಚಾಪುತಾಳದಲ್ಲಿದೆ.

ಸಾರಂಗರಾಗ ಖಂಡಚಾಪುತಾಳದಲ್ಲಿ ತ್ಯಾಗರಾಜರ ಕೃತಿಯನ್ನು ಕೇಳಿದೆವು. ಈಗ ಮುತುಸ್ವಾಮಿ ದೀಕ್ಷಿತರ ರಚನೆ ಶ್ರೀ ದಕ್ಷಿಣಾಮೂರ್ತೆ, ಶಂಕರಾಭರಣರಾಗ ಮಿಶ್ರ ಝಂಪೆ ತಾಳ.

ಮುತುಸ್ವಾಮಿ ದೀಕ್ಷಿತರ ರಚನೆಯನ್ನು ಕೇಳಿದೆವು. ಶಂಕರಾಭರಣ ರಾಗ ಮಿಶ್ರ ಜಂಪೆತಾಳದಲ್ಲಿ ನಿಬದ್ಧವಾಗಿತ್ತು. ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಪೀಲು ರಾಗ ಏಕತಾಳದಲ್ಲಿರುವ ಒಂದು ಭಜನ್ ಅನ್ನು.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈವರೆಗೂ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕವಾದ್ಯ ಸಹಕಾರ ಉಷಾ ರಾಜಗೋಪಾಲನ್ ವಯಲಿನ್, ಸ್ವಾಮಿನಾಥನ್ ಮೃದಂಗ.
1: ಇದು ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

ಕರಿಗೊಮರುಂದು ತೆರಿದಿದ್ದಲಿಯ ಗರಡ ನೆನಪನು ನಡತರು ಮರಿದರು ಬವರದು ಅಲದು ಅಲದು.

ಮಾಪ ಮಗ ಮಾಪ ಮಾದ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರಿ ದಾರ

ಮಾಪ ಮಗ ಮಾಪ ಮಾಪ ಮಗ ಮಾಪ ಮಾಪ ಮಾಪ ಮಗ ಮಾಪ ಮಾಪ ಮಾಪ ಮಗ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ ಮಾಪ